ಚತ್ರಯಸ್ತ್ರಿಗುಂ ಸತ್ರಯಸ್ತ್ರಿಗುಂ ಸತ್ ಚ ಮೇ ಮೇ ಚತ್ರಯಸ್ತ್ರಿಗುಂ